ನಾಲ್ಕು ಬಿಟ್ಟನ ಜನ ಎಲ್ಲಾಗ ನಮಸ್ಕಾರ. ಇದು ಊಟಿ ಎಫ್ ಎಂ 101.8. ನಂಗ ಜನಾಗು ಸಂತೋ ನಂಗ ಊಟಿ ಎಫ್ ಎಂ ದೋಗ 641 ಯುಜುಮಣಿಗೆಟ್ಟ ಬೆಟ್ಟದ ಗಮಲು ಬಡುಗುಮಜಿ ಪಾಡಲ್ಗಳ ಕೀರ್ತನ. ಈ ಬಡುಗುಮಜಿ ಪಾಡಲ್ಗಳು ಒಂದೊಂದು ಜನವು ಒಂದೊಂದು ಮಾಕ್ಯಾನ ಪಾಡಲ್ಗಳು. ಇದ್ರ ಸಂತೋಷ, ದುಃಖ, ಆನಂದ, ಯೋಸನೆ ಎಲ್ಲ ವಿಧವಾದ ಕಲಂದ ಒಂದು ಕಲವಿಯ ನಂಗ ಜನ ಜನಗೂ ಕೇತುಂದಿದ್ದ ನಿಂಗ ಆರ್ವವ ಕೇಪ ಈ ಕಥೆಯ ನಾ ನಿಂಗಾಯಿ ಪ್ಲೇ ಮಾಡಿನಿ. ಇಂದನ ಜನದೋಗೆ ನಂಗ ಕೇಪ ಈ ಕಥೆ ಏನಾದೇಗಿ ನಿಂಗವೋ ಕೇತು ನೋಡಿವಿ. ಮಮ್ಮನ ಹೆಣ್ಣು ನೀ ಮಾವಣ್ಣು ಕಲರು, ಮಲ್ಲೆ ಮೊಗ ಮೆಲ್ಲೆ ಏಕಾರ, ನೀ ಎನ್ನ ಗವದ ರಾಣಿ ಅತ್ತೆಂದು ಏಗೂನೆ, ಎನ್ನ ಅಳೆಯ ಅಲೆಯೆಲ್ಲ ಊದರ, ನೀ ಎನಗ ಮನಕ್ಕನ ಒಂದು ಮಾಂಗಲ್ಯವ ಆಕಿಲೆ, ಈ ಎನಗಾಗಿ ತೇಡಿ ಓಡಿ ಆಡುವ ಅಲ ನಿನಗೆ ಈ ಅಲಚಲೆ ಇಲ್ಲಾದ ಅಟ್ಟುಪ್ರಮ್ಮ ಎಂಬ ಈ ಕದೆಯ ನಂಗ ಈಗ ಕೇಪೋ.

ಕಣ್ಣು ಎರಡು ನೋಡಿರವ, ಮನಸ್ಸು ಮಾತು ಆಡಿರವ, ನೆನಪು ಓಡಿರವ, ಆಹಾ ಕರುಮಂಜು ನಾಲು ಆಗಿ ನಾ ನಿನ್ನ ಬಿಸಲು ಮಾಕೆ ಕಾತು ಬಂದೆ, ನಾ ನಿನ್ನ ಮನಸಾರ ತಾಂಗಿ ಬನ್ನೆ ಎಂಬ ಈ ಕಥೆಯ ನಂಗೀಗ ಕೇತು ನೋಡು.